ಇನ್ನು ನಮ್ಮ ಅಹೋತ್ ಜೆ ಕುಣಾರ್ಗೆ ನಮಗೆ ಜನ ಭಾಷಾ ಆತಲಿ, ನಮಗೆ ಜನ ಚಾಲಿಚಲನ ಸಂಸ್ಕೃತಿ ಆತಲಿ, ನಮಗೆ ಜನ ಪರಂಪರಾ ಆತಲಿ, ಇದಂತ ನಮ್ಮ ಪದ್ದ ಪಟ್ಕಿನೂ ಜನ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟಾ ಬಡೇಟೆ ಕಥಾ ಜೆ ಈ ಬೋದ್ ಎಕಲಂತಿ ಚಲರ ಬಾರ್ಚಕಿಚಿ ಎಕ್ಕನ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜ ನಮ್ಮ ಏಕಾತರ್ತಿ ಬಾರ್ಚಕಾತ್ ಅರು ನಮ್ಮ ಏಕಾಸನ ಅತಲ್ದಾತ್ ನಮ್ಮ ಗೋತಿಬೋದ್ ಏಕಾತರ ಗೋತಿಬನ್ ಜೊತೆ ನಮ್ಮ ಬೆದ್ದತ್ ಹೇಳಿ ಹಾಕ್ಷತ್ ಏಕಾ ಬಾಕೆನ್ ಜೆತೆಬೇಲೆ ನಮ್ಮ ಏಕಾತರ್ತಿ ಬಾರ್ಕಾದಾತ್ ಆರ ಎಕ್ಕನೆ ನಮ್ಮ ಉತ್ಪತ್ತಿ ಮಂತ್ಕಿಚಿ ಆವನ್ ಜೊತೆ ಆಹತ್ ಹೇಳಿ ನಮ್ಮ ಭವಿಷ್ಯತ್ ಬನ್ ನಮ್ಮ ಕೊಲನಕಮ ಅಂಗತ್ ಕಾ ನಮ್ಮ ಆ ಪಾಬು ಬನ್ ಏರಾಂಗತ್ ಹೇಳಿ ತೆಂಗನ ಕಥಾ ಇದಾದ ಜೆ ನಮ್ಮ ನಿಜರ ಪರಿಚಯ ಬನ್ ಜೊತೆ ಬೆದ್ದತ್ ಹೇಳಿ ಮೂಲಿಂತಿ ಬೆದ್ದಕುನ್ ಜೈಮಾನ ಮೂಲಿಂತಿ ಬೆದ್ದಕುನ್ ಜೈಮಾನಗೆ ಅರ್ಥ ನಮ್ಮ ಇತಿಹಾಸ ಬನ್ ನಮ್ಮ ಅಹನಾ ಕಥಾ ಜೆ ಪ್ರಕೃತಿರೆ ನಮ್ಮ ಜನ ಕುಣಾ ಸಮಾಜ ಆತಲಿ ಅದ್ಗೆ ಇತಿಹಾಸ ಎಕ್ಕಾನಿಕಿರಿ ನಮ್ಮ ಪುರ್ಖಾ ಗುಠಿಯಾರ